ಸಂಭವ ಪಾಸ್ತೂನ್ ಟಕ್ಕೂರು ಬಿರ್ಲೈ ಸಂಭವನಾತದ ಮೊಜ್ಜ ಹಿಕ್ಮತಿನ ಆಗದರ್ಲೈ ಆರ ರಾನಾತಗ ಜೀವ ಲಾವನ್ ಅಚಿ ಮೋರ